ಅಂಕಃ ಆಕಾಶವಾಣಿ ಆಗತ್ತಲ್ಲ ತಾವು ಚಂದಾಗ ತಿನಿ ಫುಂಗಜರಣಿ ಕೊಕ್ಬರ ಆವೈ ಪಂಡ ಹಯುನಿ ಖರಂ ಪಂಡ ಜೊತೆ ಪೈಲಾವೋ ನಾಮ ಸುಖ ಜಾವೋ